0: ಮಜ ಸವಳ ಪಣು ರಂಗ ಮಜ ಸವಳ ಪಣು ರಂಗ
1: ಮಜ ಸವಳ ಪಣು ರಂಗ ಮಜ ಸವಳ ಪಣು ರಂಗ
0: ಮಜ ದೇಹ ಚ ಆತ್ಮಲಿಂಗ ಮಜ ದೇಹ ಚ ಆತ್ಮಲಿಂಗ
1: ಮಜ ದೇಹ ಚ ಆತ್ಮಲಿಂಗ ಮಜ ದೇಹ ಚ ಆತ್ಮಲಿಂಗ
0: ಇತು ಜನಿಸ ದೇವುಳ ಕವಿತು